0: సేవలకు సంబంధించిన హక్కులు 1987 సెక్షన్ 12 లీగల్ సర్వీసెస్ అథారిటీ యాక్ట్ ప్రకారం దేశ పౌరులు ఎటువంటి ఫీజు లేకుండా న్యాయ సహాయాన్ని న్యాయబంధు మొబైల్ యాప్ మరియు www.probono-dog.in ద్వారా పొందవచ్చు.
1: ఆకాశవాణి హైదరాబాద్ కేంద్ర మధ్యమ తరంగ 406.5 మీటర్ 738 కిలోహెర్ట్స్ గలు ಹಾಗೂ ನ್ಯೂಸ್ ಆನ್ AIR ಆಪ್ ಮೇಲೆ ಕೇಳುವಿರಿ ಕಸ್ತೂರಿ ಕನ್ನಡ ಕಾರ್ಯಕ್ರಮ. ಕಸ್ತೂರಿ ಶ್ರೋತೃಬಂಧುಗಳಿಗೆ ಆತ್ಮೀಯ ಸ್ವಾಗತ. ನಾನು ಕೃತಿಕಾ ನಿಮ್ಮೆಲ್ಲರಿಗೂ ಮಾಡುವ ನಮಸ್ಕಾರಗಳು. ಕಸ್ತೂರಿಯ ಇಂದಿನ ಮಂಗಳವಾರದ ಮಧ್ಯಾಹ್ನದ ಸಂಚಿಕೆಯಲ್ಲಿ ಕೇಳುವಿರಿ ವಿವಿಧ ಕಾಯಿಲೆಗಳನ್ನು ಪತ್ತೆ ಹಚ್ಚಲು ಅಗತ್ಯವಿರುವ ವೈದ್ಯಕೀಯ ಪರೀಕ್ಷೆಗಳ ಮಹತ್ವ ಕುರಿತು ಡಾ ಶ್ರೀನಿವಾಸ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಕಾರ್ಯಕ್ರಮ. ಸಂದರ್ಶನ ನಡೆಸಿಕೊಡುತ್ತಿರುವವರು ಪರಿಮಳ ದೇಶಪಾಂಡೆ. ಶ್ರೋತೃಗಳೇ, ಕುಟುಂಬದ ಕನಸುಗಳಿಗೆ ಬೆಂಬಲವಾಗುವ ಪ್ರೀತಿಯ ಕಾಣಿಕೆ ಹಣಕಾಸು ರವಾನೆ. ಪ್ರತಿ ವರ್ಷ ಜೂನ್ 16ರಂದು ಅಂತಾರಾಷ್ಟ್ರೀಯ ಕುಟುಂಬ ಹಣಕಾಸು ರವಾನೆ ದಿನವನ್ನು ಆಚರಿಸಲಾಗುತ್ತದೆ. ವಿದೇಶಗಳಲ್ಲಿ ಅಥವಾ ತಮ್ಮ ಊರಿನಿಂದ ದೂರ ಕೆಲಸ ಮಾಡುವವರ ತಮ್ಮ ಕುಟುಂಬಗಳಿಗೆ ಕಳುಹಿಸುವ ಹಣದ ಮಹತ್ವವನ್ನು ಇಂದಿನ ದಿನ ನೆನಪಿಸುತ್ತದೆ. ಈ ಹಣಕಾಸು ರವಾನೆಗಳು ಕುಟುಂಬಗಳ ಜೀವನ ಮಟ್ಟ ಸುಧಾರಿಸಲು, ಶಿಕ್ಷಣ, ಆರೋಗ್ಯ ಮತ್ತು ದೈನಂದಿನ ಅಗತ್ಯಗಳನ್ನು ಪೂರೈಸಲು ನೆರವಾಗುತ್ತವೆ. ಕೇಳಿ ಆಕಾಶವಾಣಿಯ ವಿಶೇಷ ಸಂದರ್ಶನ ಕಾರ್ಯಕ್ರಮ.
2: ಸ್ನೇಹಿತರಿಗೆ ಸ್ವಾಗತ. ಸ್ನೇಹಿತರೆ, ವಾತಾವರಣ ಬದಲಾದಂತೆ ಯಾವುದೋ ಕಾರಣದಿಂದ ನಮ್ಮ ದಿನನಿತ್ಯದ ಜೀವನ ಶೈಲಿ ಪರಿವರ್ತನೆ ಹೊಂದುತ್ತದೆ. ಹಾಗೆ ಹೊಂದಿದಾಗ ನಮಗೆ ಎಲ್ಲಿಲ್ಲದ ಕಾಯಿಲೆಗಳು ಸುತ್ತಿಕೊಳ್ಳುತ್ತವೆ. ಅಂದರೆ ಪರಸ್ಥಳದಲ್ಲಿ ವಿಭಿನ್ನ ಆಹಾರ ಸೇವನೆಗಳಿಂದ, ಹೀಗೆ ಅನೇಕ ಕಾರಣಗಳಿಂದ ಅದು ನಮ್ಮ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಇದು ಸಾಮಾನ್ಯವಾಗಿ ತಲೆನೋವು, ಹೊಟ್ಟೆ ನೋವು ಮೊದಲಾದ ಶೀತ, ನೆಗಡಿ, ಜ್ವರ ಇನ್ನಿತರ ಕಾಯಿಲೆಗಳಿಗೆ ಎಡೆ ಮಾಡಿಕೊಡುತ್ತದೆ. ಸರಿ, ಇವೆಲ್ಲವೂ ಎಲ್ಲರಿಗೂ ಸರ್ವೇ ಸಾಮಾನ್ಯ ಅಂದುಕೊಂಡರೂ ನಾವು ತಿಳಿದೋ ತಿಳಿಯದಂತೆಯೋ ಮನೆಮದ್ದುಗಳನ್ನು ಬಳಸುತ್ತೇವೆ, ಅಥವಾ ಹತ್ತಿರದ ಮೆಡಿಕಲ್ ಶಾಪ್ಗೆ ಹೋಗಿ ನಮ್ಮ ಗೋಳು ಹೇಳಿಕೊಂಡು ಇನ್ಸ್ಟೆಂಟ್ ಸೆಲ್ಫ್ ಮೆಡಿಕೇಶನ್ ಮಾಡಿಕೊಳ್ಳುತ್ತೇವೆ. ಇದು ಎಷ್ಟರವರೆಗೆ ಸಮಂಜಸ ಎಂದು ಹೇಳುವುದು ಕಷ್ಟ. ಅಷ್ಟೇ ಅಲ್ಲದೆ ಪ್ರತಿ ಸಣ್ಣ ಪುಟ್ಟ ಕಾಯಿಲೆಗೂ ವೈದ್ಯರನ್ನು ಸಂಪರ್ಕಿಸಬೇಕಾ ಎನ್ನುವಂತಹ ಪ್ರಶ್ನೆ ಸಹ ನಮ್ಮಲ್ಲಿ ಏಳುವುದು ಉಂಟು. ಇಂತಹ ಮನಸ್ಥಿತಿಯನ್ನು ಹೊಂದಿದವರು ಸಾಕಷ್ಟು ಇದ್ದಾರೆ. ನಾವೆಲ್ಲರೂ ಒಂದಿಲ್ಲ ಒಂದು ಸಮಯದಲ್ಲಿ ಇಂತಹ ಒಂದು ಕೆಲಸಕ್ಕೆ, ಕಾರ್ಯಕ್ಕೆ ಮತ್ತು ಇಂತಹ ಒಂದು ತಪ್ಪುಗಳನ್ನು ಮಾಡ್ತಾನೆ ಬಂದಿದ್ದೀವಿ. ಇಂತಹ ಅನೇಕ ಸಂದೇಹಗಳಿಗೆ ಪರಿಹಾರವನ್ನು ಹಾಗೂ ಇದರ ನಿವಾರಣೆ ಉಪಾಯಗಳನ್ನು ನೀಡಲು ಇಂದು ನಮ್ಮ ಹೈದರಾಬಾದ್ ಆಕಾಶವಾಣಿ ಕಸ್ತೂರಿ ಬಾನುಲಿ ಕೇಂದ್ರಕ್ಕೆ ಬಂದಿದ್ದಾರೆ ಡಾಕ್ಟರ್ ಶ್ರೀನಿವಾಸ್ ಕುಲಕರ್ಣಿ ಅವರು. ಇವರು ಜನರಲ್ ಫಿಸಿಷಿಯನ್ ಆಗಿ ಸುಮಾರು ವರ್ಷಗಳಿಂದ ಸ್ಥಳೀಯ ಹೈದರಾಬಾದ್ನಲ್ಲಿ ವೈದ್ಯಕೀಯ ಚಿಕಿತ್ಸೆಯನ್ನು ಮಾಡ್ತಾ ಇದ್ದಾರೆ. ಇವರನ್ನು ಕೇಳಿ ಸಾಮಾನ್ಯ ಕಾಯಿಲೆಗಳಿಗೆ ತೀವ್ರಗತಿ ಹೊಂದದ

0: ಅಂತೆ ತೆಗೆದುಕೊಳ್ಳುವ ಎಚ್ಚರಿಕೆಗಳು, ಅವಶ್ಯಕ ತಪಾಸಣೆಗಳ ಬಗ್ಗೆ ಕೇಳಿ ತಿಳಿಯೋಣ. ಡಾಕ್ಟರ್ ಶ್ರೀನಿವಾಸ್ ಕುಲಕರ್ಣಿ ಸರ್, ನಿಮಗೆ ಹೈದರಾಬಾದ್ ಆಕಾಶವಾಣಿ ಕಸ್ತೂರಿ ಬಾನುಲಿ ಕೇಂದ್ರಕ್ಕೆ ಆತ್ಮೀಯ ಸ್ವಾಗತ ಸರ್.
1: ಥ್ಯಾಂಕ್ ಯು ಮೇಡಮ್.
0: ಸರ್, ಇವಾಗ ನಾನು ಹೇಳಿದಂತೆ ವಾತಾವರಣ ಬದಲಾವಣೆ ಆಗಲಿ ಅಥವಾ ನಾವು ಪರಸ್ಥಳವನ್ನು ಭೇಟಿ ನೀಡಿದಾಗಲಿ, ಪ್ರವಾಸ ಮುಗಿಸಿಕೊಂಡು ಬಂದ ಆಗಲಿ, ನಮ್ಮ ಒಂದು ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ. ಅದೇನಾಗುತ್ತೆ ಅಂದ್ರೆ, ನಾವು ಸ್ವಲ್ಪ ಪುಟ್ಟ ಸಣ್ಣ ಪುಟ್ಟ ಶೀತ ನೆಗಡಿಯಿಂದ ಅದು ತೀವ್ರಗತಿಯನ್ನು ಹೊಂದಿ ಹೆಚ್ಚಿನ ಕಾಯಿಲೆಗೆ ಎಡೆ ಮಾಡಿಕೊಡುತ್ತೆ. ಇಂತಹ ಸಮಯದಲ್ಲಿ ನಾವೆಲ್ಲರೂ ತೆಗೆದುಕೊಳ್ಳುವಂತಹ ಎಚ್ಚರಿಕೆಗಳೇನು, ಇದರ ಮುಂದಿನ ಒಂದು ಟೆಸ್ಟ್ಗಳಿಗೆ ವರೆಗೆ ನಾವು ತೆಗೆದುಕೊಳ್ಳೋಣ. ಮೊಟ್ಟ ಮೊದಲಿಗೆ ಇಂತಹ ನೆಗಡಿ ಶೀತ ತೀವ್ರಗತಿ ಹೊಂದದಂತೆ ನಾವು ಯಾವೆಲ್ಲ ಎಚ್ಚರಿಕೆಗಳನ್ನು ವಹಿಸಬೇಕು?
1: ಸೊ ಫಸ್ಟ್ ಆಫ್ ಆಲ್ ಏನಂದ್ರೆ ಮೇಡಮ್, ಇದು ಈಗ ಈ ಸಿಚುವೇಶನ್ ನಲ್ಲಿ ಕೋಲ್ಡ್, ಕಾಫ್, ಲೂಸ್ ಮೋಷನ್ಸ್, ವಾಮಿಟಿಂಗ್ಸ್, ವಾತಾವರಣ ಚೇಂಜಸ್ ಲಿಂದ, ಪ್ಲಸ್ ನಾವು ಫುಡ್ ಚೇಂಜಸ್ ಲಿಂದ ಇದೆಲ್ಲ ಈಗ ಸ್ವಲ್ಪ ಕಾಮನ್ ಆಗ್ತಾ ಇದೆ. ಸೊ ಬೇಸಿಕಲಿ ನಾವೇನಂದ್ರೆ ಈ ಕೋಲ್ಡ್ ಕಾಫ್ ಪ್ರಿವೆನ್ಷನ್ ಸಲುವಾಗಿ ಒಂದು ಮಾಸ್ಕ್ ಯೂಸ್ ಮಾಡಬೇಕು, ವಾಟರ್ ಸ್ವಲ್ಪ ಕ್ಲೀನ್ ವಾಟರ್ ಯೂಸ್ ಮಾಡಬೇಕು, ಇದೆಲ್ಲ ನಾರ್ಮಲ್ ಮೇಡಮ್. ಹೌದು, ಸ್ವಲ್ಪ ಶೀತ ಆದ್ರೆ ಅಥವಾ ಕಾಫ್ ಬಂದ್ರೆ ಇಮಿಡಿಯೇಟ್ಲಿ ಹೋಗಿ ಮೆಡಿಕಲ್ ಶಾಪ್ ನಲ್ಲಿ ಮೆಡಿಸಿನ್ ತಗೋಬೇಕು, ಅವೆಲ್ಲ ಫಸ್ಟ್ ನಾವು ಸ್ಟಾಪ್ ಮಾಡ್ಬೇಕು. ಆಂಟಿಬಯೋಟಿಕ್ಸ್ ನಾವು ಪ್ರಿವೆನ್ಷನ್ ಮಾಡ್ಬೇಕು, ಆಂಟಿಬಯೋಟಿಕ್ಸ್ ಇಮಿಡಿಯೇಟ್ ಆಂಟಿಬಯೋಟಿಕ್ಸ್ ನಾವು ಯೂಸ್ ಮಾಡಬೇಡಿ. ಮೆಡಿಕಲ್ ಶಾಪ್ ಹತ್ರ ಹೋಗಿ ಇಮಿಡಿಯೇಟ್ಲಿ ನಾವು ಆಂಟಿಬಯೋಟಿಕ್ ತಗೋದು ಅವಾಯ್ಡ್ ಮಾಡ್ಬೇಕು. ದೆನ್ ಸೆಕೆಂಡ್ ಥಿಂಗ್, ಇವೆಲ್ಲ ಆಗಬಾರ್ದು ಅಂದ್ರೆ ಫಸ್ಟ್ ಸಿಂಪಲ್ ಸೆಟ್ರಿಜಿನ್ ಟೈಪ್ ಅಥವಾ ಮನೆಯಲ್ಲಿ ನಾವು ಓಲ್ಡ್ ಮೆಥಡ್ಸ್ ಮನೆ ಮದ್ದುಗಳು ಅವೆಲ್ಲ ನಾವು ಯೂಸ್ ಮಾಡಿ 3 ಡೇಸ್ ವರೆಗೆ ವೇಟ್ ಮಾಡಬೇಕು. 3 ಡೇಸ್ ಆಗ್ಮೇಲೂ ಕಮ್ಮಿ ಆಗಿಲ್ಲ ಅಂದ್ರೆ ನಾವು ಅವಾಗ ಡಾಕ್ಟರ್ ಹತ್ರ ಹೋಗಿ, ಯಾವ ಡಾಕ್ಟರ್ ಯಾವ ಫಿಸಿಷಿಯನ್ ಹತ್ರ ಹೋಗಿ ನಾವು ಟ್ರೀಟ್ಮೆಂಟ್ ತಗೋಬೇಕು ಮೇಡಮ್. ಅವ್ರ ಟ್ರೀಟ್ಮೆಂಟ್ ತಗೋದು ಮಾತ್ರ ಅವಾಯ್ಡ್ ಮಾಡಬೇಕು. ಅದು ರಿಗಾರ್ಡಿಂಗ್ ಜನರಲ್ ಶೀತ ಬಗ್ಗೆ. ಲೂಸ್ ಮೋಷನ್ಸ್ ಆದ್ರೆ ಫಸ್ಟ್ ಇಮಿಡಿಯೇಟ್ಲಿ ಅದನ್ನು ಆಂಟಿಬಯೋಟಿಕ್ ತಗೊಂಡು ಅದನ್ನು ಮತ್ತೆ ನಾವು ಯೂಸ್ ಮಾಡಬಾರ್ದು. ಲೂಸ್ ಮೋಷನ್ಸ್ ಆದ್ರೆ ಸಿಂಪಲ್ ಮನೇಲಿ ವಾಟರ್, ಮಜ್ಜಿಗೆ, ಎಲೆಕ್ಟ್ರಾಲ್ ಪೌಡರ್ ಅಥವಾ ORS ಅಂತ ಇರುತ್ತೆ, ORS ಒಂದು 1 ಲೀಟರ್ ಬಾಟಲ್ ನಲ್ಲಿ ORS ತಗೊಂಡು ಅದು ಬೆಸ್ಟ್. ಮತ್ತೆ ಹೆಡೇಕ್, ವಾಮಿಟಿಂಗ್ಸ್ ಇವೆಲ್ಲ ನಾವು ಅಂದ್ರೆ ಹೆಡೇಕ್ ಆಗಿದ ತಕ್ಷಣ ಪೇನ್ ಕಿಲ್ಲರ್ಸ್ ತಗೋತಾ ಇದ್ದಾರೆ, ಅದು ತಗೋಬ್ಯಾಡ್. ಪ್ಯಾರಾಸೆಟಮಾಲ್ ವರೆಗೆ ತಗೋಬಹುದು, ಅದನ್ನು ಅವಾಯ್ಡ್ ಮಾಡಬೇಕು. ಜ್ವರ 3 ಡೇಸ್ ಆಮೇಲೂ ಜ್ವರ ಕಂಟಿನ್ಯೂ ಆದ್ರೆ ಅವಾಗ ನಾವು ಮಲೇರಿಯಾ, ಟೈಫಾಯ್ಡ್, ಡೆಂಗು, ಈಗಿನ ಸಿಚುವೇಶನ್ ನಲ್ಲಿ ಈ 3 ಜ್ವರ ತುಂಬಾ ಕಾಮನ್ ಆಗ್ತಾ ಇದೆ. ಸೊ 3 ದಿವಸ ವೇಟ್ ಮಾಡಿ ಜ್ವರ ಕಮ್ಮಿ ಆಗಿಲ್ಲ, 3 ದಿವಸ ಓನ್ಲಿ ಪ್ಯಾರಾಸೆಟಮಾಲ್ ಟ್ಯಾಬ್ಲೆಟ್ ತಗೋಬೇಕು. ನಿಮ್ ಹತ್ರ ಯಾವ್ದು ಪ್ಯಾರಾಸೆಟಮಾಲ್ ನಿಮ್ ಮೆಡಿಕಲ್ ಶಾಪ್ ಹತ್ರ ನಿಮ್ ಹತ್ರ ಇಟ್ಕೋಬೇಕು, ಪ್ಯಾರಾಸೆಟಮಾಲ್ ತಗೊಂಡ್ಮೇಲೆ ಕಮ್ಮಿ ಆಗಿಲ್ಲ ಅಂದ್ರೆ ಅವಾಗ ನೀವು ಆಂಟಿಬಯೋಟಿಕ್ ಸ್ಟಾರ್ಟ್ ಮಾಡ್ಬೇಕು. ಅದು ಆಂಟಿಬಯೋಟಿಕ್ ಓನ್ಲಿ ಅಂಡರ್ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್. ಸೊ ಮಲೇರಿಯಾ ಮತ್ತೆ ಟೈಫಾಯ್ಡ್, ಟೈಫಾಯ್ಡ್ ಅಲ್ಲಿ IgM ಟೈಫಿ ಅಂತ ಇರುತ್ತೆ.
0: ಜ್ವರ ತೀವ್ರಗತಿ ಹೊಂದಿದಾಗ ನಾವು ಮಲೇರಿಯಾ ಅಂತ ಹೇಳಿ, ಟೈಫಾಯ್ಡ್ ಅಂತ ಹೇಳಿ, ನಾವು ಮಲೇರಿಯಾ ಯಾವ ಟೆಸ್ಟ್ ಮಾಡಿಸಬೇಕು, ಆಮೇಲೆ ಟೈಫಾಯ್ಡ್ಗೆ ಯಾವ ಟೆಸ್ಟ್ ಮಾಡಿಸಬೇಕು?
1: ಸೊ ಮಲೇರಿಯಾಗೆ ಸ್ಮಿಯರ್ ಫಾರ್ ಮಲೇರಿಯಲ್ ಪ್ಯಾರಾಸೈಟ್ ಅಂತ ಇರುತ್ತೆ, ಅಥವಾ ಇನ್ನೊಂದು ಪ್ಯಾರಾಸೈಟ್ F ಅಂತ. ಇವು 2 ಟೆಸ್ಟ್ ಇಂಪಾರ್ಟೆಂಟ್. ಸೊ ಇಮಿಡಿಯೇಟ್ 3rd ಡೇ ಜ್ವರ ಕಮ್ಮಿ ಆಗಿಲ್ಲ, ಜ್ವರ ಜಾಸ್ತಿ ಆಗ್ತಾ ಇದೆ,
0: ಟೆಂಪರೇಚರ್ ಹೆಚ್ಚಿರುತ್ತೆ ಸರ್ ಈ ಮಲೇರಿಯಾ?
1: ಮಲೇರಿಯಾ, ಡೆಂಗು ಎರಡು ಒಂದೇ ತರ ಫೀವರ್ಸ್ ಇರುತ್ತೆ. ಸೊ ಟೆಂಪರೇಚರ್ಸ್ 101 ಮೇಲೆ ಜ್ವರ ಇದ್ರೆ, ಕಂಟಿನ್ಯೂಸ್ ಜ್ವರ ಇದ್ರೆ ನಾವು ಮಲೇರಿಯಾ ಅಥವಾ ಡೆಂಗು ಆರ್ ಟೈಫಾಯ್ಡ್
0: ಎಂದು ಗುರುತಿಸಬಹುದು.
1: ಆ ಟೈಮ್ ನಲ್ಲಿ ನಾವು ಮಲೇರಿಯಾ ಟೆಸ್ಟ್, ಅದು ಸ್ಮಿಯರ್ ಫಾರ್ MP, ಪ್ಯಾರಾಸೈಟ್ F ಅಂತ ಇರುತ್ತೆ. ಹೌದು, ನಮ್ಗೆ ವಿಲೇಜಸ್ ಹತ್ರ, ವಿಲೇಜಸ್ ನಲ್ಲಿ ನಾವು ಥಿಕ್ ಸ್ಮಿಯರ್ ಅಂಡ್ ಥಿನ್ ಸ್ಮಿಯರ್ ಅಂತ ಇರುತ್ತೆ. ಸೊ ನಾವು ಲ್ಯಾಬ್ ಅವರಿಗೆ ಥಿಕ್ ಅಂಡ್ ಥಿನ್ ಸ್ಮಿಯರ್ ಆಫ್ ಮಲೇರಿಯಾ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ರೆ ಅವರು ಇಮಿಡಿಯೇಟ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಅನ್ನು ಮಾಡ್ತಾ ಇದ್ದಾರೆ.
0: ಅಂದ್ರೆ ಇದು ವೈದ್ಯರ ಒಂದು ಸಲಹೆ ಮೇರೆಗೆ
1: ಹೋಗ್ಬೇಕು. ಸೆಕೆಂಡ್, ಡೆಂಗು ಟೆಸ್ಟ್, ಡೆಂಗು IgM ಅಂತ ಇರುತ್ತೆ. ಸೊ ಡೆಂಗು IgM ಜನರಲಿ 3rd ಡೇಸ್ ಟು 5th ಡೇ ವರೆಗೆ ಪಾಸಿಟಿವ್ ಇರುತ್ತೆ. ಯಾಕಂದ್ರೆ ನಾವು ಮೆಡಿಕಲ್ ನಾವು ಲ್ಯಾಬ್ ನಲ್ಲಿ ನೋಡ್ತಾ ಇದೀವಿ, IgG ಅಂತ ಇರುತ್ತೆ, IgM ಅಂತ ಇರುತ್ತೆ. IgM ಪಾಸಿಟಿವ್ ಇದ್ರೇನೆ ಇದು ಡೆಂಗು, IgG ಪಾಸಿಟಿವ್ ಇದ್ರೆ ಡೆಂಗು ಅಲ್ಲ. ಥರ್ಡ್, ಟೈಫಾಯ್ಡ್, ಟೈಫಾಯ್ಡ್ 2 ಟೆಸ್ಟ್ ಇರುತ್ತೆ, ಒಂದು IgM ಟೈಫಿ ಅಂತ, ಸೆಕೆಂಡ್ ವೈಡಾಲ್ ಟೆಸ್ಟ್ ಅಂತ. IgM ಟೈಫಿ ಟೆಸ್ಟ್ 3rd ಡೇ ಇಂದ 5th ಡೇ ವರೆಗೆ ಇದು ಪಾಸಿಟಿವ್ ಇರಬಹುದು, ವೈಡಾಲ್ ಟೆಸ್ಟ್ ಮಾತ್ರ 1 ವೀಕ್ ಆಮೇಲೆ ಪಾಸಿಟಿವ್ ಬರುತ್ತೆ. ಸೊ ಇದು ಟೈಫಾಯ್ಡ್ ಬಗ್ಗೆ. ಸೊ ಮಲೇರಿಯಾ, ಟೈಫಾಯ್ಡ್, ಡೆಂಗು ಇಲ್ಲ, ಇಂಪಾರ್ಟೆಂಟ್ CBP ಅಂತ ಬ್ಲಡ್ ಟೆಸ್ಟ್, ಕಂಪ್ಲೀಟ್ ಬ್ಲಡ್ ಪಿಕ್ಚರ್ ಅಂತ. ಕಂಪ್ಲೀಟ್ ಬ್ಲಡ್ ಪಿಕ್ಚರ್ ಅಲ್ಲಿ ನಮಗೆ ಒಂದು ವೈಟ್ ಬ್ಲಡ್ ಸೆಲ್ಸ್, ರೆಡ್ ಬ್ಲಡ್ ಸೆಲ್ಸ್ ಅಂಡ್ ಪ್ಲೇಟ್ಲೆಟ್ಸ್, 3 ಟೆಸ್ಟ್ ನಾವು ನೋಡ್ಕೋಬೇಕು. ಸಪೋಸ್ ಪ್ಲೇಟ್ಲೆಟ್ಸ್ ಕಮ್ಮಿ ಇದ್ರೆ ಅದು ಡೆಂಗು ಆರ್ ಎನಿ ವೈರಲ್ ಫೀವರ್ ತರ ಆಗಿರ್ಬೋದು. ಎನಿ ಫೀವರ್ ತ್ರೀ ಡೇಸ್ ವರೆಗೆ ವೆಯ್ಟ್ ಮಾಡೋದು ಬೆಟರ್. ತ್ರೀ ಡೇಸ್ ವರೆಗೆ ನೋ ಆಂಟಿಬಯೋಟಿಕ್ಸ್, ಓನ್ಲಿ ಪ್ಯಾರಾಸೆಟಮಾಲ್ ಅಂಡ್ ಲಿಕ್ವಿಡ್ಸ್. ಲಿಕ್ವಿಡ್ಸ್ 3-5 liters ಆಫ್ ಲಿಕ್ವಿಡ್ಸ್ ಕೊಡ್ತಾ ಇರಬೇಕು. ಅಂಡ್ ಕೋಲ್ಡ್ ಸ್ಪಾಂಜಿಂಗ್ ಅವು ಮಾಡಬೇಕು. ತ್ರೀ ಡೇಸ್ ಆಮೇಲೆ ಡಾಕ್ಟರ್ ಸಲಹಾ ಮೇಲೆ ಇವೆಲ್ಲ ನಾವು ಚೆಕ್ ಮಾಡಬೇಕು.
0: ಸರ್, ಇಲ್ಲಿ ಒಂದು

0: ದೇಹ ನಮಗೆ. ಈಗ ಇವಾಗ ಮಲೇರಿಯಾ ಹೇಳಿದ್ರಿ, ಟೈಫಾಯ್ಡ್ ಹೇಳಿದ್ರಿ, ಮತ್ತು ಡೆಂಗು ಹೇಳಿದ್ರಿ. ಈ ಜ್ವರಗಳಲ್ಲಿ ಹೆಚ್ಚಿನ ಟೆಂಪರೇಚರ್ ಯಾವ ಜ್ವರಕ್ಕೆ ನಾವು ಕಂಡುಕೊಳ್ಬಹುದು ಸರ್?
1: ಸಿ, ಮಲೇರಿಯಾ, ಡೆಂಗು ಅಂಡ್ ಟೈಫಾಯ್ಡ್ ಹೈ ಫೀವರ್ಸ್ ಇರುತ್ತೆ.
0: ಹೈ ಅಂದ್ರೆ 103,
1: 102, 103 ವರೆಗೆ ಇರುತ್ತೆ.
0: ಹಾ ಸರ್.
1: ಥರ್ಡ್ ಟೆಂಪರೇಚರ್ ಈಗ ನಾವು ನೋಡ್ತಾ ಇದ್ದೀವಿ, ಶೀತ ಆಗಲಿ, ಕಾಫ್, ಇದು ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಅಂತೀವಿ. ರೆಸ್ಪಿರೇಟರಿ ಇನ್ಫೆಕ್ಷನ್ ಅಲ್ಲಿ ಇಷ್ಟು ಜಾಸ್ತಿ ಟೆಂಪರೇಚರ್ಸ್ ಬರೋದಿಲ್ಲ, 100, 101 ವರೆಗೆ ಇರಬಹುದು. ಸೊ ರೆಸ್ಪಿರೇಟರಿ ಅಗೇನ್ ಟೂ ಟೈಮ್ಸ್ ರೆಸ್ಪಿರೇಟರಿ, ಒಂದು ಅಪ್ಪರ್ ರೆಸ್ಪಿರೇಟರಿ ಅಂದ್ರೆ ಓನ್ಲಿ ರನ್ನಿಂಗ್ ನೋಸ್ ಬರಬಹುದು, ಮೇನ್ ರನ್ನಿಂಗ್ ನೋಸ್ ಅಥವಾ ಹೆಡೇಕ್. ಲೋವರ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಅಂದ್ರೆ ಕಾಫ್, ಕಾಫ್ ಅಲ್ಲಿ ಸ್ಪೂಟಮ್ ಬರಬಹುದು. ಕಾಫ್ ಅಲ್ಲಿ ಸ್ಪೂಟಮ್ ಬರ್ತಾ ಇದ್ರೆ ಅದು ಲಂಗ್ಸ್ ನಲ್ಲಿ ಇನ್ಫೆಕ್ಷನ್. ಸೊ ಇದು ಇದ್ರೆ ಇದು ಟೆಂಪರೇಚರ್ ನಮಗೆ ಹೆಚ್ಚು ಕಾಣಿಸ್ತದೆ. 5 ಡೇಸ್ ನಲ್ಲಿ ಕಾಫ್ ಕಮ್ಮಿ ಆಗ್ತಾ ಇಲ್ಲ ಅಂದ್ರೆ ಇನ್ನ ಒಂದು ಟೆಸ್ಟ್, ಚೆಸ್ಟ್ ಎಕ್ಸ್ರೇ, ಶ್ವಾಸಕೋಶಗಳೇ ಏನೇನ ಇನ್ಫೆಕ್ಷನ್ ಇವೆಲ್ಲ, ಲಂಗ್ಸ್ ಚೆಸ್ಟ್ ಎಕ್ಸ್ರೇ ಮಾಡಿಸ್ಬೇಕು. ಸೊ CBP, ಮಲೇರಿಯಾ, ಡೆಂಗು, ಟೈಫಾಯ್ಡ್ ಅಂಡ್ ಚೆಸ್ಟ್ ಎಕ್ಸ್ರೇ ಇಫ್ ಕಾಫ್ ಇದ್ರೆ.
0: ಅಂದ್ರೆ ಇವೆಲ್ಲವಕ್ಕೂ ಮೂಲ ಕಾರಣ ಬದಲಾವಣೆಯಾಗಿರುವಂತಹ ವಾತಾವರಣ ಇರಬಹುದು, ಪರಸ್ಥಳ ಇರಬಹುದು, ಆಹಾರ ನಿಯಮಗಳಲ್ಲಿ ಏರುಪೇರು ಇರಬಹುದು, ಅಥವಾ ಆಹಾರ ಪಾನೀಯಗಳು ನೀವು ಹೇಳಿದಂತೆ ಬೇರೆ ಬೇರೆ ಆಹಾರ ಸೇವನೆಯನ್ನು ಆಗಿರಬಹುದು. ಆದರೆ ಈಗ ಮಲೇರಿಯಾ ಪಿರಿಯಡ್ ಎಷ್ಟಿರುತ್ತೆ, ಆಮೇಲೆ ಡೆಂಗು ಪಿರಿಯಡ್ ಎಷ್ಟಿರುತ್ತೆ, ಟೈಫಾಯ್ಡ್ಗೆ ಪಿರಿಯಡ್, ಅಂದ್ರೆ ಇಂತಿಷ್ಟು ಸಮಯದವರೆಗೆ ನಾವು ಕಾಯುವಂತಹದ್ದು ಹೇಗೆ ನಾವು ತಿಳ್ಕೊಳ್ಬೇಕು? ಇದು ಮಲೇರಿಯಾನು ಟೆಸ್ಟ್ ಎಲ್ಲ ಮಾಡಿದ್ವಿ ಅಂದ್ರೆ ಎಲ್ಲಾನು ಮೆಡಿಕೇಶನ್ ತೋತಾ ಇರ್ತೀವಿ, ಆದಾಗ್ಯೂ ಮಲೇರಿಯಾಗೆ ಎಷ್ಟು ದಿವಸದವರೆಗೆ ಜ್ವರ ಬರುತ್ತೆ ಸರ್?
1: ಜನರಲಿ ಮಲೇರಿಯಾ ಟ್ರೀಟ್ಮೆಂಟ್ ವಿತ್ ಇನ್ 48 ಅವರ್ಸ್ ನಾವು ಸ್ಟಾರ್ಟ್ ಮಾಡ್ಬೇಕು ಮಲೇರಿಯಾ. ಸೊ ಮಲೇರಿಯಾ 48 ಅವರ್ಸ್ ಸ್ಟಾರ್ಟ್ ಮಾಡ್ಮೇಲೆ 3 ಡೇಸ್, ಸೊ ಟೋಟಲ್ 5 ಡೇಸ್ ಅಲ್ಲಿ ಮಲೇರಿಯಾ ಕಮ್ಮಿ ಆಗುತ್ತೆ. ಡೆಂಗು ಜ್ವರ 3rd to 5th day ವರೆಗೆ ಜ್ವರ ಇರುತ್ತೆ, 5th day ಆಮೇಲೆ ಪ್ಲೇಟ್ಲೆಟ್ಸ್ ಕಮ್ಮಿ ಆಗ್ತಾ ಇರುತ್ತೆ, ಅದು 3 ಡೇಸ್ ಇರುತ್ತೆ, ಆಮೇಲೆ ಅದನ್ನು ಕಮ್ಮಿ ಆಗುತ್ತೆ.
0: ಸರ್, ಒಂದು ಸಂದೇಹ ಇಲ್ಲಿ, ಪ್ಲೇಟ್ಲೆಟ್ಸ್ ಅಂತ ನೀವು ಹೇಳಿದ್ರಲ್ಲ, ಪ್ಲೇಟ್ಲೆಟ್ಸ್ ಕಡಿಮೆ ಆಗುವುದರಿಂದ ರೋಗಿಯಲ್ಲಿ ಶರೀರದಲ್ಲಿ ಬರುವಂತಹ ಬದಲಾವಣೆಗಳೇನಿರುತ್ತೆ ಸರ್?
1: ಸೊ ಜನರಲಿ ಪ್ಲೇಟ್ಲೆಟ್ಸ್ 3 ಟೈಪ್ಸ್ ಪ್ಲೇಟ್ಲೆಟ್ಸ್ ಕಮ್ಮಿ ಆಗುತ್ತೆ, ಒಂದು ಮೈಲ್ಡ್, ಮಾಡರೇಟ್, ಸಿವಿಯರ್ ಅಂತ. ಮೈಲ್ಡ್ ಮಾಡರೇಟ್ ನಲ್ಲಿ ಜಾಸ್ತಿ ಸಿಂಪ್ಟಮ್ಸ್ ಇರೋದಿಲ್ಲ. ಸಿವಿಯರ್ ಪ್ಲೇಟ್ಲೆಟ್ಸ್ ಕಮ್ಮಿ ಆದ್ರೆ ಬ್ಲೀಡಿಂಗ್ ಆಗುತ್ತೆ. ಬ್ಲೀಡಿಂಗ್ ಅಂದ್ರೆ ಏನು, ನೋಸ್ ಬ್ಲೀಡಿಂಗ್ ಆಗ್ಬಹುದು, ಮೌತ್ ಲಿಂದ ಬ್ಲೀಡಿಂಗ್ ಆಗ್ಬಹುದು, ಅಥವಾ ಮೋಷನ್ಸ್ ಬ್ಲ್ಯಾಕ್ ಬರಬಹುದು, ಅಥವಾ ಸ್ಕಿನ್ ಮೇಲೆ ರೆಡ್ ರೆಡ್ ರೆಡ್ ಸ್ಪಾಟ್ಸ್ ಬರಬಹುದು, ಅದು ಸಿವಿಯರ್ ಬ್ಲೀಡಿಂಗ್ ಅಂತ. ಮೈಲ್ಡ್ ಅಂಡ್ ಮಾಡರೇಟ್ ನಲ್ಲಿ ಜನರಲಿ ಬ್ಲೀಡಿಂಗ್ ಅಷ್ಟು ಸಿಂಪ್ಟಮ್ಸ್ ಆಗೋದಿಲ್ಲ, ಓನ್ಲಿ ಬ್ಲಡ್ ಟೆಸ್ಟ್ ನಲ್ಲಿ CBP ಮಾಡಿಸ್ಮೇಲೆ ಅದರಲ್ಲಿ ಗೊತ್ತಾಗುತ್ತೆ ಲೋ ಪ್ಲೇಟ್ಲೆಟ್ಸ್ ಇದೆಯಾ ಇಲ್ಲ ಅಂತ. ಸೊ ಜನರಲಿ 30,000 ಪ್ಲೇಟ್ಲೆಟ್ಸ್ ವರೆಗೆ ನಾವು ವರಿ ಆಗೋದಿನ್ ಅವಸರ ಇಲ್ಲ, ಲೆಸ್ ದನ್ 30 ಇದ್ರೆ ಮಾತ್ರ ನಾವು ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಬೇಕು. ಅದು 50,000 ಪ್ಲೇಟ್ಲೆಟ್ಸ್ ಕಮ್ಮಿ ಆದ್ರೆ ನಾವು ಇಮಿಡಿಯೇಟ್ಲಿ ಒಂದ್ಸರಿ ಡಾಕ್ಟರ್ ಹತ್ರ ತೋರಿಸಿ ನಾವು ಸಲಹಾ ಅವ್ರ ಮೇಲೆ ಅಡ್ಮಿಷನ್ ಆಗ್ಬೇಕಾ ಬೇಡ ಅಂತ ಡಾಕ್ಟರ್ ವಿಲ್ ಟೇಕ್ ಡಿಸಿಷನ್.
0: ಸರ್, ಈಗ ಟೈಫಾಯ್ಡ್, ಇವಾಗ ಡೆಂಗು ಆಯಿತು, ಟೈಫಾಯ್ಡ್ಗೆ ಲಕ್ಷಣಗಳನ್ನು ಹೇಗೆ ಕಂಡುಕೊಳ್ಳೋದು ಸರ್?
1: ಸೊ ಟೈಫಾಯ್ಡ್ ಹೈ ಜ್ವರ, ಟೆಂಪರೇಚರ್ ಹೈ ಕಂಟಿನ್ಯೂಸ್ ಇರುತ್ತೆ, ಲೂಸ್ ಮೋಷನ್ಸ್, ವಾಮಿಟಿಂಗ್ಸ್, ಹೊಟ್ಟೆ ನೋವು, ಇವು 4 ಸಿಂಪ್ಟಮ್ಸ್ ಇದ್ದು ಜ್ವರ ಕಂಟಿನ್ಯೂಸ್ ಹೈ ಜ್ವರ ಇದ್ರೆ ಟೈಫಾಯ್ಡ್ ಸಸ್ಪೆಕ್ಟ್ ಮಾಡಬೇಕು. ಅಂಡ್ ಆ ಟೈಫಾಯ್ಡ್ಗೆ ಮೋಸ್ಟ್ಲಿ 3rd to 5th day ಒಳಗೆ ನಾನು IgM ಟೈಫಿ ಅಂತ ಟೆಸ್ಟ್ ಮಾಡಿಸಬೇಕು. 1 week ಆಮೇಲೆ ವೈಡಾಲ್ ಟೆಸ್ಟ್ ಅಂತ ಇರುತ್ತೆ, ಇದು ಮಾಡಿ ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು. ಅದೇ ಟೈಫಾಯ್ಡ್ ಜ್ವರ 5 ಡೇಸ್ ಲಿಂದ 14 ಡೇಸ್ ವರೆಗೆ ಹೋಗುತ್ತೆ. ನಾವು ಮಲೇರಿಯಾ, ಡೆಂಗು ಇವೆಲ್ಲ 5 ಡೇಸ್ to 7 ಡೇಸ್ ಅಂತೀವಲ್ಲ, ಅದೇ ಟೈಫಾಯ್ಡ್ ಜ್ವರ ನಮಗೆ 14 ಡೇಸ್ ವರೆಗೆ ಇದು ಟೆಂಪರೇಚರ್ಸ್ ಕಂಟಿನ್ಯೂಸ್ ಆಗುತ್ತೆ. ಸೊ ಅದಕ್ಕೆ ಎಷ್ಟು ಬೇಗ ನಾವು ಇದು ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಅಷ್ಟು ಬೆಟರ್.
0: ಸರ್, ಇವಾಗ ಒಂದು ನಿರ್ಧಾರಣೆ ಆಯಿತು, ಟೈಫಾಯ್ಡ್ ಅಂತ ನಿರ್ಧಾರಣೆ ಆದ್ಮೇಲೆ ನೀವು 14 ಡೇಸ್ ಅಂತ ಪೀರಿಯಡ್ ನಮ್ಗೆ ಹೇಳಿದ್ರಿ, ಆ 14 ಡೇಸ್ ಅಲ್ಲಿ ಆ ರೋಗಿಯ ಶರೀರದಲ್ಲಿ ಆಗುವಂತಹ ಬದಲಾವಣೆಗಳು ಏನಿರುತ್ತೆ ಸರ್?
1: ಸೊ ರೋಗಿನಲ್ಲಿ ಫಸ್ಟ್ ಹೈ ಫೀವರ್ ಕಂಟಿನ್ಯೂಸ್ ಬರುತ್ತೆ, ಪ್ಲಸ್ ಲೂಸ್ ಮೋಷನ್ಸ್, ವಾಮಿಟಿಂಗ್ಸ್, ಅದಾದ್ಮೇಲೆ ಹೆಡೇಕ್, ಸಿವಿಯರ್ ಈವ್ನಿಂಗ್ ಹೆಡೇಕ್ ಜಾಸ್ತಿ ಇರುತ್ತೆ ಟೈಫಾಯ್ಡ್ ಅಲ್ಲಿ. ದೆನ್ ಜಾಯಿಂಟ್ ಪೇನ್ಸ್ ಬರ್ಬೋದು, ಸ್ವಲ್ಪ ಜಾಯಿಂಟ್ ಪೇನ್ಸ್, ಮಸಲ್ ಪೇನ್ಸ್, ಅಂದ್ರೆ ಜಾಯಿಂಟ್ ಪೇನ್ಸ್, ಮಸಲ್ ಪೇನ್ಸ್, ಹೆಡೇಕ್, ಇವು ಮೇನ್ ಇಂಪಾರ್ಟೆಂಟ್ ಲಕ್ಷಣ. ಇವು ಕಂಟಿನ್ಯೂ ಆಗುತ್ತೆ. ಹೌದು, ಸ್ವಲ್ಪ ಥೈಫಾಯ್ಡ್ ಕಾಂಪ್ಲಿಕೇಶನ್ಸ್ ಅಂತೀವಿ. ಥೈಫಾಯ್ಡ್ ಕಾಂಪ್ಲಿಕೇಶನ್ಸ್ ಅಂದ್ರೆ ಏನು, ಬ್ಲೀಡಿಂಗ್ ಆಗ್ಬಹುದು, ಬ್ಲೀಡಿಂಗ್ ರೆಡ್ ಸ್ಪಾಟ್ ನಾ ಮುಂಚೆ ಹೇಳಿಲ್ಲ,
0: ಲಕ್ಷಣಗಳಿರುತ್ತೆ,
1: ರೆಡ್ಡಿಶ್ ಬಾಡಿ ಎಲ್ಲ ರೆಡ್ ರ್ಯಾಶ್ ತರ ಬರಬಹುದು,
0: ಅಂದ್ರೆ ಅದು ಹೆಚ್ಚು ಜ್ವರ ಬರುವ ಕಾರಣ ಚರ್ಮದ ಮೇಲೆ ಏನಾದ್ರೂ ಬರಬಹುದು
1: ಸರ್? ಬರಬಹುದು. ದೆನ್ ಥರ್ಡ್, ಸ್ವಲ್ಪ ಮಂದಿಗೆ ಅಬ್ಡಾಮಿನ್ ಬ್ಲೀಡಿಂಗ್ ಆಗ್ಬಹುದು. ಸೊ ಇದು ಸ್ವಲ್ಪ ಸಿವಿಯರ್ ಟೈಫಾಯ್ಡ್ ಅಂತೀವಿ. ಸಿವಿಯರ್ ಟೈಫಾಯ್ಡ್ ಅಂದ್ರೆ ಏನು, ಮೋಷನ್ಸ್, ಹೆವಿ ಮೋಷನ್ಸ್ ನಲ್ಲಿ ಬ್ಲೀಡಿಂಗ್ ಆದ್ರೆ ಅದು ಎಮರ್ಜೆನ್ಸಿ ನಮಗೆ. ಇಮಿಡಿಯೇಟ್ಲಿ ಟೈಫಾಯ್ಡ್ ಫೀವರ್ ನಲ್ಲಿ ಯಾರಿಗಾದ್ರೂ ಹೊಟ್ಟೆ ನೋವು ಕಂಟಿನ್ಯೂ ಆಗಿ, ಮೋಷನ್ಸ್ ನಲ್ಲಿ ಬ್ಲೀಡಿಂಗ್ ಆದ್ರೆ ಅದು ನಮ್ಗೆ ಎಮರ್ಜೆನ್ಸಿ ಅಂಡ್ ಇಮಿಡಿಯೇಟ್ಲಿ ನಾವು ಡಾಕ್ಟರ್ಸ್ ಹತ್ರ ಸಾರಿ ಲೀವ್ ವಿ ಶುಡ್ ಬಿ.
0: ಸರ್ ತುಂಬಾ

0: ಚೆನ್ನಾಗಿ ವಿವರಣೆಯಾಗಿ ನಮಗೆ ತಿಳಿ ಹೇಳಿದ್ರಿ. ಮಲೇರಿಯಾ ಲಕ್ಷಣಗಳು, ಡೆಂಗು ಲಕ್ಷಣಗಳು ಮತ್ತು ಟೈಫಾಯ್ಡ್ ಲಕ್ಷಣಗಳು, ಇವೆಲ್ಲ ಒಂದು ರೋಗಿ ಪೀಡಿತನಾಗಿರುವಂತಹ ಮನುಷ್ಯನಿಗೆ ಇವು ಕಡಿಮೆ ಆದ ಮೇಲೆ ಆಯಾ ರೋಗಿಯು ಅಳವಡಿಸಿಕೊಳ್ಬೇಕಾದ ಆಹಾರ ನಿಯಮಗಳೇನು, ಜೀವನ ಶೈಲಿಯನ್ನು ಹೇಗೆ ಮಾಡಿಕೊಳ್ಬೇಕು ಸರ್? ಅಂದ್ರೆ ಪರಿಪೂರ್ಣ ಆರೋಗ್ಯವಂತನಾಗಲು ಅವನು ತೆಗೆದುಕೊಳ್ಳುವಂತಹ ಆಹಾರವೇನು, ವ್ಯಾಯಾಮಗಳೇನು, ವೈದ್ಯರಾಗಿ ನೀವು ಸಲಹೆ ಸೂಚನೆಗಳನ್ನು ಏನು ಕೊಡ್ತೀರಿ ಸರ್?
1: ಸೊ ಮೇನ್ ತ್ರೀ ಇಂಪಾರ್ಟೆಂಟ್ ಥಿಂಗ್ಸ್ ಇರುತ್ತೆ, ಒಂದು ಡೈಟ್, ಎಕ್ಸಸೈಸ್, ಸ್ಲೀಪ್, ಇವು ಮೂರು ಇಂಪಾರ್ಟೆಂಟ್. ಸೊ ಡೈಟ್ ಅಲ್ಲಿ ಜನರಲಿ ಲಿಕ್ವಿಡ್ಸ್ ಇಂಪಾರ್ಟೆಂಟ್. ಸೊ ವಾಟರ್, ಎಲೆಕ್ಟ್ರಾಲ್, ಎನಿಥಿಂಗ್, ಎನಿ ಹೈಡ್ರೇಷನ್, ಆಲ್ಮೋಸ್ಟ್ 3-5 liters ವರೆಗೆ ನಾವು ಲಿಕ್ವಿಡ್ಸ್ ಕಂಟಿನ್ಯೂ ಕೊಡ್ತಾ ಇರಬೇಕು. ಯಾಕಂದ್ರೆ ಹೈ ಜ್ವರದಿಂದ ನಮಗೆ ಬಾಡಿ ಡಿಹೈಡ್ರೇಷನ್ ಆಗುತ್ತೆ. ಸೊ ಅದಕ್ಕೆ ಇದು ದಿಸ್ ಇಸ್ ಇಂಪಾರ್ಟೆಂಟ್. ದೆನ್ ಸೆಕೆಂಡ್ ಥಿಂಗ್, ಫುಡ್ ಅಲ್ಲಿ ಪ್ರೋಟೀನ್ ರಿಚ್ ಡೈಟ್ ಕೊಡು. ಡೈಟ್ ಅಂದ್ರೆ ಬೇಸಿಕಲಿ ಏನು, ಎಗ್ಸ್ ತಿನ್ಬೇಕು. ಜನರಲಿ ತುಂಬಾ ಜನಗಳು ಜ್ವರ ಬಂದ್ರೆ ಎಗ್ಸ್ ತಿನ್ಬಾರ್ದು ಅಂತ ಒಂದು ಇರುತ್ತೆ. ಎಗ್ ತಿನ್ಬಹುದು. ಮೇನ್ ಪ್ರೋಟೀನ್ಸ್ ಹಾಲು, ಮೊಸರು ಮತ್ತೆ ಮಜ್ಜಿಗೆ, ಇವೆಲ್ಲ ಹೈ ಪ್ರೋಟೀನ್ ಡೈಟ್. ದೆನ್ ಸೆಕೆಂಡ್ ಥಿಂಗ್, ಚನಾ, ನಾವು ರಾಜ್ಮಾ, ಸೋಯಾ ಇವೆಲ್ಲ ಜಾಸ್ತಿ ನಾವು ತಗೋಬೇಕು. ಅಂದ್ರೆ ಹೈ ಪ್ರೋಟೀನ್ ಡೈಟ್ ಬೇಸಿಕಲಿ. ದೆನ್ ಸೆಕೆಂಡ್, ನಾವು ಮನೇಲಿ ರೈಸ್ ತಿಂತೀವಿ. ರೈಸ್ ಅಂಡ್ ಈಸಿ ಡೈಜೆಸ್ಟಬಲ್ ರೈಸ್, ಅಂದ್ರೆ ರೈಸ್, ಇಡ್ಲಿ, ಉಪ್ಮಾ, ಇವು ಪ್ರಿಫರಬ್ಲಿ ನಾವು ಪ್ರಿಫರ್ ಮಾಡ್ಬೇಕು. ಯಾಕಂದ್ರೆ ಇದು ಫೀವರ್, ಹೈ ಫೀವರ್ ಅಲ್ಲಿ ಬಾಡಿ ಆಟೋಮೆಟಿಕಲಿ ಫುಡ್ ಕಮ್ಮಿ ಆಗುತ್ತೆ ಅಂಡ್ ಸೊ ವೀಕ್ನೆಸ್ ಜಾಸ್ತಿ ಆಗುತ್ತೆ. ಸೊ ಈಸಿ ಡೈಜೆಸ್ಟಬಲ್ ಫುಡ್ ಪ್ರಿಫರ್ ಮಾಡೋದು ಬೆಟರ್. ಸೆಕೆಂಡ್ ಥಿಂಗ್, ಎನಿ ಮಸಾಲೆ ಆಗಲಿ, ಹೈ ಹುಳಿ ಸ್ವಲ್ಪ ಕಮ್ಮಿ ಮಾಡಿ ಯೂಸ್ ಮಾಡೋದು ಬೆಟರ್. ಹಾಲು ಇವೆಲ್ಲ ಇಂಪಾರ್ಟೆಂಟ್.
0: ಅಂದ್ರೆ ಈ ಪರಿಪೂರ್ಣ ಆರೋಗ್ಯ ಒಂದು ಪೀರಿಯಡ್ ಆಫ್
1: ಜನರಲಿ ಈಗ ವೈರಲ್ ಆಗಿ ಮಲೇರಿಯಾ, ಟೈಫಾಯ್ಡ್, ಡೆಂಗು ಇವೆಲ್ಲ 5 days ಟೋಟಲ್ ಫೀವರ್ ಕಮ್ಮಿ ಆಗ್ಲಿಕ್ಕೆ ಟೈಮ್ ಬೇಕು. ಆಮೇಲೆ 2 weeks ವರೆಗೆ ಬಾಡಿ ವೀಕ್ನೆಸ್ ಇರುತ್ತೆ. ಸೊ ಇದು ಪೋಸ್ಟ್ ವೈರಲ್ ಇಲ್ನೆಸ್ ಅಂತೀವಿ ನಾವು. ಜನರಲಿ ದಿಸ್ ವಿಲ್ ಟೇಕ್ 1-6 weeks ವರೆಗೆ ಈ ತರ ವೀಕ್ನೆಸ್ ಸ್ವಲ್ಪ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಟೋಟಲ್ 6 weeks ಟೈಮ್ ತಗೋತೆ ಜನರಲ್ ವೀಕ್ನೆಸ್ ಇಂದ ರಿಕವರ್ ಆಗೋವರೆಗೆ. ಅಷ್ಟುವರೆಗೆ ಹೈ ಪ್ರೋಟೀನ್ ಡೈಟ್ ನಾ ಮುಂಚೆ ಹೇಳಿದ ತರ ಕಂಟಿನ್ಯೂ ಮಾಡೋದು ಬೆಟರ್. ವ್ಯಾಯಾಮ ವಾಕಿಂಗ್ ಅವಾಯ್ಡ್ ಮಾಡ್ಬೇಕು. ಆ ಟೈಮ್ನಲ್ಲಿ ವಿಗರಸ್ ವ್ಯಾಯಾಮ ಮಾಡಬಾರ್ದು, ವಿಗರಸ್ ಕಂಟಿನ್ಯೂಸ್ ವಾಕಿಂಗ್ ಮಾಡಬಾರ್ದು. ಸ್ವಲ್ಪ ನಾವು ಎಷ್ಟು ಲಿಮಿಟೆಡ್ ವಾಕಿಂಗ್, ಪ್ರಾಣಾಯಾಮ ಅಥವಾ ಲಿಮಿಟೆಡ್ ವಾಕಿಂಗ್ ಮಾಡೋದು ಬೆಟರ್ ಆ ಟೈಮಲ್ಲಿ.
0: ಸರ್, ತುಂಬಾ ಉತ್ತಮವಾದ ವಿವರಣೆ. ಆಹಾರ ಪಾನೀಯಗಳ ಸೇವನೆಯಾಗಲಿ, ವ್ಯಾಯಾಮ ಆಗಲಿ, ರೋಗಿ ಅಳವಡಿಸಿಕೊಳ್ಳುವಂತಹ ಜೀವನ ಶೈಲಿಯನ್ನು ಬಗ್ಗೆ ಹೇಳಿದ್ರೆ, ಸರ್ ಒಂದು ಪ್ರಶ್ನೆ, ಒಂದು ಸಂದೇಹ ಕಾಡ್ತಾ ಇದೆ. ಇವಾಗ ನಾವು ಒಂದು ಸಿಟಿಯಲ್ಲಿ, ನಗರದಲ್ಲಿ ಇರ್ತೀವಿ, ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ನಾವು ಇರ್ತಿದ್ದೀವಿ, ತಾರೆ ಎಜುಕೇಟೆಡ್ ಇರ್ತಾರೆ. ಯಾವುದೇ ಒಂದು ಕಾಯಿಲೆ ಬಂದ್ರೆ, ಮಲೇರಿಯಾ ಬರಲಿ, ಡೆಂಗು ಬರಲಿ, ಟೈಫಾಯ್ಡ್ ಬರಲಿ, ಬೇಗ ಆಸ್ಪತ್ರೆಗೆ ಹೋಗಿ ವೈದ್ಯರನ್ನು ಸಂಪರ್ಕಿಸಿ ಯಾವ ಟೆಸ್ಟ್ಗಳು ಮಾಡಬೇಕು ಅಂತ ರಿಲೇಟೆಡ್ ಟೆಸ್ಟ್ಗಳಲ್ಲೆಲ್ಲ ಮಾಡಿ ಸೂಕ್ತವಾದ ಪರಿಹಾರವನ್ನು ಪಡೀತಾರೆ. ಆದರೆ ಗ್ರಾಮ ಪ್ರದೇಶದಲ್ಲಿ ಇರುವಂತಹ, ಅಂದ್ರೆ ಯಾರಾದರೆ ಅನರೀಕ್ಷಿತರಿರ್ತಾರೆ, ಅಂತಹವರಿಗೆ ಏನು ಕಾಯಿಲೆ ಬಂದಿದಂತೂ ಗೊತ್ತಾಗಲ್ಲ. ಈಗ ನಾವು ಉದಾಹರಣೆಗೆ ಹೇಳಬೇಕಾದ್ರೆ ಮಲೇರಿಯಾನೇ ಬಂತು, ಅದು ಏನು ಅಂತ ಗೊತ್ತಾಗಲ್ಲ, ಕಡಿಮೆ ಆಗುತ್ತೆ ಬಿಡಿ ಅಂತ ಬಿಟ್ಬಿಡ್ತಾರೆ. ಆಮೇಲೆ ಡೆಂಗುನೇ ಬಂತು, ಅದು ಏನು ಅಂತಲೂ ಗೊತ್ತಿಲ್ಲ. ಹೀಗೆ ಟೈಫಾಯ್ಡ್, ಇಂತಹ ಒಂದು ಲಕ್ಷಣ ಇನ್ನು ಅವರು ಗುರುತಿಸಲಾರದೆ ಅವರು ಪ್ರೊಲಾಂಗ್ ಆಗಿ ಅದನ್ನು ತಡೆಗಟ್ಟುತ್ತಾರೆ. ಯಾವುದೋ ಮನೆ ಮದ್ದುಗಳನ್ನು ಅಥವಾ ಕಾಡಿನಲ್ಲಿ ದೊರೆಯುವಂತಹ ಎಲೆಗಳ ರಸಗಳನ್ನು ಮಾಡ್ತಿರ್ತಾರೆ. ಇಂತಹವರಿಗೆ ಈ ಒಂದು ಟೈಫಾಯ್ಡ್ ಅಲ್ಲಾದ್ರೂ, ಮಲೇರಿಯಲ್ಲಿ ಆದ್ರೂ, ಅಥವಾ ನಮಗೆ ಡೆಂಗು ಅದಲ್ಲ, ಹೆಚ್ಚಿನ ಪ್ರಮಾಣದಲ್ಲಿ ಹೋದಾಗ ಇದು ಡೆತ್ ರೇಟ್ಸ್ ಏನಾದ್ರು ಇರುತ್ತೆ.
1: ಸೊ ಮಲೇರಿಯಾ, ಟೈಫಾಯ್ಡ್, ಡೆಂಗು, ಮೂರು ಡಿಸೀಸಸ್ ಡ್ರೆಡ್ಫುಲ್ ಡಿಸೀಸಸ್, ನಾವು ಟ್ರೀಟ್ಮೆಂಟ್ ಮಾಡಿಲ್ಲ ಅಂದ್ರೆ. ಸೊ 3 days ವರೆಗೆ ನಾವು, ಎನಿ ನಾನು ಮುಂಚೆ ಹೇಳಿದಾರ, 3 days ವರೆಗೆ ವೈಟ್ ಮಾಡೋದು ಆಲ್ವೇಸ್ ಬೆಟರ್. 3 days ಆಮೇಲೆ ನಮಗೆ ಜ್ವರ ಕಮ್ಮಿ ಆಗಿಲ್ಲ ಅಂದ್ರೆ ಇಮಿಡಿಯೇಟ್ಲಿ ನಾವು ಡಾಕ್ಟರ್ ಹತ್ರ ಹೋಗ್ಬೇಕು. ಸೊ 2 possibilities. ಮಲೇರಿಯಾ ಕಾಂಪ್ಲಿಕೇಟೆಡ್ ಮಲೇರಿಯಾ ಅಂತೀವಿ. ಕಾಂಪ್ಲಿಕೇಟೆಡ್ ಮಲೇರಿಯಾ ಅಂದ್ರೆ ಈ ಮಲೇರಿಯಾ ನಾವು ನೆಗ್ಲೆಕ್ಟ್ ಆದ್ರೆ ಇದು ಬ್ರೈನ್ಗೆ ಎಫೆಕ್ಟ್ ಆಗುತ್ತೆ, ಸೆರೆಬ್ರಲ್ ಮಲೇರಿಯಾ ಅಂತೀವಿ ನಾವು. ಸೆಕೆಂಡ್, ಕಿಡ್ನೀಸ್ ಎಫೆಕ್ಟ್ ಆಗುತ್ತೆ. ಥರ್ಡ್, ಬ್ಲೀಡಿಂಗ್ ಆಗುತ್ತೆ. ಸೊ ಹಾರ್ಟ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಇದು ಒನ್ ಆಫ್ ದಿ ಸೀರಿಯಸ್ ಮಲೇರಿಯಾ ಕಾಂಪ್ಲಿಕೇಶನ್ಸ್ ಅಂತೀವಿ ನಾವು, ಸೆರೆಬ್ರಲ್ ಮಲೇರಿಯಾ ಅಂತೀವಿ. ಆಮೇಲೆ ರೀನಲ್ ಫೇಲ್ಯೂರ್, ರೀನಲ್ ಶಟ್ ಡೌನ್ ಅಂದು ಆಮೇಲೆ ಡಯಾಲಿಸಿಸ್ ಮೇಲೂ ಹೋಗ್ಬೋದು. ಸೊ ಅದಕ್ಕೆ 3 days ಆರ್ 5 days ಅಲ್ಲಿ ನಾವು ಜ್ವರ ಕಮ್ಮಿ ಆಗಿಲ್ಲ, ಮಲೇರಿಯಾ ಜ್ವರ ಕಮ್ಮಿ ಆಗ್ತಾ ಇಲ್ಲ ಅಂದ್ರೆ ಇಮಿಡಿಯೇಟ್ಲಿ ನಾವು ಟ್ರೀಟ್ಮೆಂಟ್ ತಗೋಬೇಕು. ಈ ಅವಸರ ಆದ್ರೆ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗ್ಬೇಕು. ಅದೇ ಟೈಫಾಯ್ಡ್ ಸೀರಿಯಸ್ ಆದ್ರೆ ಇದು ಹೊಟ್ಟೆಯಲ್ಲಿ ನಾವು ಬ್ಲೀಡಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಡ್ ಇದು ಅಬ್ಸ್ಟ್ರಕ್ಷನ್ ಅಂತೀವಿ ನಾವು, ಅಲ್ಸರ್ಸ್ ಆಗುತ್ತೆ, ಇಲ್ಲಿ ಎಲ್ಲ ಇಂಟೆಸ್ಟೈನಲ್ ಅಲ್ಸರ್ಸ್ ಆಗುತ್ತೆ. ಅಂಡ್ ಒಂದ್ಸರಿ ಇಂಟೆಸ್ಟೈನಲ್ ಅಲ್ಸರ್ಸ್ ಆದ್ರೆ ಇದು ಒನ್ ಆಫ್ ದಿ ಸೀರಿಯಸ್ ಕಾಂಪ್ಲಿಕೇಶನ್ಸ್ ಆಫ್ ಟೈಫಾಯ್ಡ್ ಅಂತೀವಿ.

0: డెంగ్యూ అలి మెయిన్ బ్లీడింగ్ ప్లేట్లెట్స్ 10,000 కమ్మి ఆగి అలాగే బ్లీడింగ్ ఆగి అదును సీరియస్ కాంప్లికేషన్ అనుకోండి. సో ఏను ఇదేను కాంప్లికేషన్ స్టేజ్ హోగబ్యాడదు, ఇమీడియట్లీ నౌ 5 డేస్ ఒళగనే ట్రీట్మెంట్ ಮಾಡೋದು ಆಲ್ವೇಸ್ ಬೆಟರ್.
1: ಅಂದ್ರೆ ಇದು ಡೇಂಜರಸ್ ಅಂತಾನೆ ಹೇಳ್ತೀರಿ?
0: ಡೇಂಜರಸ್.
1: ಶ್ರೀನಿವಾಸ್ ಸರ್, ಇವಾಗ ನಮ್ಮ ಹೈದರಾಬಾದ್ ಆಕಾಶವಾಣಿ ಕಸ್ತೂರಿ ಬಾನುಲಿ ಕೇಂದ್ರಕ್ಕೆ ಬಂದು ಸಾಮಾನ್ಯ ಕಾಯಿಲೆ ಎನಿಸಿದ್ರು ಇದು ಸಾವನ್ನು ಹತ್ತಿರ ಇಳಿದುಕೊಳ್ಳುವಂತಹ ಕಾಯಿಲೆ ಎಂದು ಈ ಒಂದು ಸಂದರ್ಶನದಲ್ಲಿ ಹೇಳಿದ್ರಿ. ಅದು ಮಲೇರಿಯಾ ಇರಲಿ, ಡೆಂಗ್ಯೂ ಇರಲಿ, ಮತ್ತು ಟೈಫಾಯ್ಡ್ ಇರಲಿ, ಇದು ಕೇಳುಗರಿಗೆ ಸ್ವಲ್ಪ ಸಾಮಾನ್ಯ ಜ್ವರನೇ ಅನಿಸುತ್ತೆ. ಆದರೆ ಅದರ ಒಂದು ನಾವು ಕಡೆಗಣಿಸಿದರೆ ನಮ್ಮ ಒಂದು ಜೀವನವನ್ನು ನಾವು ಕೈಯಿಂದನೇ ಕಳೆದುಕೊಳ್ಳುವಂತಹ ಅವಕಾಶಗಳು ಇರುತ್ತೆ ಅಂತ ಹೇಳಿದ್ರಿ. ನಮ್ಮ ಹೈದರಾಬಾದ್ ಆಕಾಶವಾಣಿ ಕಸ್ತೂರಿ ಬಾನಿನ್ ಸ್ಟುಡಿಯೋಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ತಿಳಿಸಿದ್ದಕ್ಕೆ ನಿಮಗೆ ಅನೇಕ ಅನೇಕ ಧನ್ಯವಾದಗಳು ಡಾಕ್ಟರ್.
0: ನಮಸ್ಕಾರ.
2: ಶ್ರೋತೃಗಳೇ, ಆರೋಗ್ಯವೇ ನಿಜವಾದ ಭಾಗ್ಯ. ಉತ್ತಮ ಆರೋಗ್ಯ ಸುಖಿ ಜೀವನದ ಅಡಿಪಾಯ. ಅದನ್ನು ಕಾಪಾಡಿಕೊಳ್ಳುವುದು ನಮ್ಮ ಮೊದಲ ಕರ್ತವ್ಯ. ಇದುವರೆಗೆ ವಿವಿಧ ಕಾಯಿಲೆಗಳನ್ನು ಪತ್ತೆಹಚ್ಚಲು ಅಗತ್ಯವಿರುವ ವೈದ್ಯಕೀಯ ಪರೀಕ್ಷೆಗಳ ಕುರಿತು ಡಾ ಶ್ರೀನಿವಾಸ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಕಾರ್ಯಕ್ರಮ ಪ್ರಸಾರಗೊಂಡಿತು. ಸಂದರ್ಶನ ನಡೆಸಿಕೊಟ್ಟವರು ಪರಿಮಳ ದೇಶಪಾಂಡೆ. ಈ ಕಾರ್ಯಕ್ರಮ ಆಕಾಶವಾಣಿ ಹೈದರಾಬಾದ್ ಕಸ್ತೂರಿ ಬಾನುಲಿ ಕೇಂದ್ರದ ಕೊಡುಗೆ. ಇಲ್ಲಿಗೆ ಇಂದಿನ ನಮ್ಮ ಕಸ್ತೂರಿಯ ಮಂಗಳವಾರದ ಮಧ್ಯಾಹ್ನದ ಸಂಚಿಕೆ ಮುಗಿಯುತ್ತದೆ. ಮತ್ತೆ ನಮ್ಮ ನಿಮ್ಮ ಭೇಟಿ ಬರಲಿರುವ ಗುರುವಾರದಂದು ಇದೇ ಸಮಯಕ್ಕೆ ಇದೇ ಮೀಟರ್ಗಳ ಮೇಲೆ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮೊಂದಿಗೆ ಇರುತ್ತೇವೆ. ಅಲ್ಲಿಯವರೆಗೆ ನಿಮ್ಮ ಕೃತಿಕಳೆಗೆ ಅಪ್ಪಣೆಯನ್ನು ಕೊಡುತ್ತಾ ಈ ಚಿತ್ರಗೀತೆಯನ್ನು ಕೇಳಿ.

ಚೆಲುವೆ ಒಂದು ಕೇಳ್ತೀನಿ ಇಲ್ಲ ಅಂದೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ ಮನಸ್ಸು ಹೃದಯ.